ವಿನಾಶವೆನ್ನದ ಸಿತಿಮಾ ದಂಶೀವತೇನವಾ ಸೌರು ತೇರುಂಗತ್ತೇನತಿಮಾ ತೇರುಂಗತ್ತ ಮಿತುರಾಂ ಉಬಮೈ ಮಾಗೆ ಪ್ರೇಮಯೇ ಸುನೀ ಕೌರು ತೇರುಂಗತ್ತೆ ನತಿಮಾ ತೇರುಂಗತ್ತು ಮಿತುರಾ ಉಬಮೈ ಮಾಗೆ ಪ್ರೇಮ ಜೇ ಸುನೀ ಉಬೆ ಅಲಂಕಾರ ದಸಿನ್ ಮಧು ತುವನಿಸಾಂ ವಿನಾಶವೆನ್ನತ ಸಿತಿಮಾ ದನ್ ಜೀವತ್ವೇನವಾ ಉಬೆ ಅಲಂಕಾರ ದಸಿನ್ ಮಧು ತುವನಿಸಾಂ ವಿನಾಶವೆನ್ನತ ಸಿತಿ